ಜಬಿ ಗೋವಿಂದ ಸಿಂಗ ತುತ ಪಚ್ಚರೆ ಗುರು ಗೋವಿಂದ ಸಿಂಗ ತುತ ಪಚ್ಚರೆ ಇದು ನೋಬತ ಗನ ನನ ಗನ ನನ ಗನ ನನ ಗರಿಯರ ಒತ್ತು ಗರಜೆ ಇದು ನೋಬತ ಗನ ನನ ಗನ ನನ ಗನ ನನ ಗನಿಯರ ಒತ್ತು ಗರಜೆ ಇದು ನೋಬತ ಗನ ನನ ಗನ ನನ ಗನ ನನ ಗನಿಯರ ಒತ್ತು ಗರಜೆ ಇದು ನೋಬತ ಗನ ನನ ಗನ ನನ ಗನ ನನ ಗನಿಯರ ಒತ್ತು ಗರಜೆ ಇದು ನೋಬತ ಗನ ನನ ಗನ ನನ ಗನ ನನ ಗನ ನನ ಗನಿಯರ ಇದು ನೋಬತ ಗನ ನನ ಗನ ನನ ಗನ ನನ ಗನಿಯರ ಒತ್ತು ಗರಜೆ ಇದು ನೋಬತ ಗನ ನನ ಗನ ನನ ಗನ ನನ ಗನಿಯರ ಒತ್ತು ಗರಜೆ ಇದು ನೋಬತ ಗನ ನನ ಗನ ನನ